ಆದ್ರೆ ತುಂಬ ದೀಮ್ ತನ ನನ ದೀಮ್ ತನ ನನ ನನ ದೀಮ್ ತನ ನನ ನನ ದಿಲ್ ತುಂಬ ತನ ನನ ದಿಲ್ ತುಂಬ ತನ ನನ ದಿಲ್ ತುಂಬ ತನ ನನ ದೀಮ್ ತನ ನದಿದ ತಾನು ತನ್ನ ಬೇರೆ ನದೀಮ್ ತನ ನದಿದ ತಾನು ತನ್ನ ಬೇರೆ ನದೀಮ್ ತನ ನದಿದ ತಾನು ತನ್ನ ಬೇರೆ ನದೀಮ್ ತನ